ಭವ ಸಮುದ್ರ ಸುತಜನಾವ ಕೇತರಾಮನಾ ಭವ ಸಮುದ್ರ ಸುತಜನಾವ ಕೇತರಾಮನಾ ಬಂಧು ಸಕ